ಆಯುಷ್ಮಾನ್ ಭಾರತ್ ಪ್ರಧಾನಮಂತ್ರಿ ಜನ ಆರೋಗ್ಯ ಯೋಜನೆಕಿಂತ ಸುಮಾರು 60 ಕೋಟ್ಲ ಮಂದಿ ಪ್ರಜಲು 5 ಲಕ್ಷಲ ವರಕು ಉಚಿತ ಚಿಕಿತ್ಸಕು ಅರ್ಹುಲಯ್ಯಾರು. ಇಪ್ಪಟಿ ವರಕು 12 ಕೋಟ್ಲಕ್ಕೂ ಪೈಗಾ ಉಚಿತ ಚಿಕಿತ್ಸಲು ಅಂದಿಂಚಡಂ ದ್ವಾರಾ ಪೇದ ಕುಟುಂಬಾಲಕು ವೈದ್ಯ ಖರ್ಚುಲಲೋ ಸುಮಾರು 2 ಲಕ್ಷಲ ಕೋಟ್ಲು ಆದಾ ಅಯ್ಯಾಯಿ. ಆಯುಷ್ಮಾನ್ ಆಪ್ನು ಡೌನ್ಲೋಡ್ ಚೇಸ್ಕೊನಿ ಈ ರೋಜೇ ಆಯುಷ್ಮಾನ್ ಕಾರ್ಡ್ನು ಪೊಂದಂಡಿ. ಮರಿನ್ನ ವಿವರಾಲ ಕೋಸಂ 1455555 ಕಾಲ್ ಚೇಯಂಡಿ.

ಕರ್ನಾಟಕ ತಾರ್ಗಡ್ತೊಂತಾಂ ತಾತುಂ ತಾತುಂ ಕರ್ನಾಟಕ ತಾರ್ಗಡ್ತೊಂತಾಂ ಕರ್ನಾಟಕ ತಾರ್ಗಡ್ತೊಂತಾಂ ತಜಂ ತಜಂ ಜಂ ತದ್ದಿಂಗಣ ತೊಂತಾ ದಿಂಗಣ ತೊಂತಾ ದಿಂಗಣ ತೊಂತಾ ತಜಂ ತಜಂ ಜಂ ತದ್ದಿಂಗಣ ತೊಂತಾ ದಿಂಗಣ ತೊಂತಾ ದಿಂಗಣ ತೊಂತಾ ತಜಂ ತಜಂ ಜಂ ತದ್ದಿಂಗಣ ತೊಂತಾ ದಿಂಗಣ ತೊ

ತಜಂತ ತಕ ತಜಂತ ಕರೆಕ್ಟ್ ತಗತಿ ತಕಜಿಕು ತಜಿಂ ಕಿಣತಂ ತಜಂತ ತಕ ತಜಂತ ಕರೆಕ್ಟ್ ತಗತಿ ತಕಜಿಕು ತಜಿಂ ಕಿಣತಂ ತಜಂತ ಕರೆಕ್ಟ್ ತಗತಿ ತಕಜಿಕು ತಜಿಂ ಕಿಣತಂ ತಜಂತ ಕರೆಕ್ಟ್ ತಗತಿ ತಕಜಿಕು ತಜಿಂ ಕಿಣತಂ ತಜಂತ ಧಣಾಂ ತತ ರೂಂ ತತ ದೀಂ ತಕ ಕರೆಕ್ಟ್ ತಗತಿ ತಿಗಿಣತಂ ಕಿಣತಂ ತತಿ ಕಿಣತಂ ತಕ ತತಿ ಕಿಣತಂ ತಕಜಿಕು

ಕಾಳಿದಾಸು ಕಲಮಂದು ಚಿಂದು ಅಪರೂಪ ದಿವ್ಯ ಕವಿತ ತ್ಯಾಗರಾಯ ಕೃತುಲಂದು ವೆಲಯು ಗೀತಾರ್ಥ ಸಾರ ನವತ ನವ ವಸಂತ ಶೋಭನಾಮಯೂಖ ಲಲಿತ ಲಲಿತ ರಾಗ

ಲೋಕ ವಿಮುತ ಜಯ ದೇವ ಶ್ಲೋಕ ಶೃಂಗಾರ ರಾಗ ದೀಪ ಭರತ ಶಾಸ್ತ್ರ ರಮಣೀಯ ನಾದ ನವಹಾವ ಭಾವ ರೂಪ ಸ್ವರ ವಿಲಾಸ ಹಾಸ ಚತುರ ನಯನ ಸುಮ ವಿಕಾಸ ಭಾಸ ಸುಂದರ ವದನ